ಕೋಲೆ ಎಳ್ಳು ಜಿರಿಗೆ ಬೆಳೆಯೋಳ ಭೂತಾಯ ಮತ್ತೆ ಕೊಲೊಡೆದು ನೆನೆದೆವು ಕೋಲೆ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ ಸುಬ್ಬನ.